ಮುಖ ಸೀರ ಪೋಯ್ ಇತರೋಣ ಹಮುತುಕ್ ಓಲಾ ಮೂಜಿಗ ಪುರಕಿಡ ಪಿರ್ಮಾಯ್ ಇತ ಸೇ ಬರೇಜಾ ಹಮುತುಕ್ ಓರ ಸಾಂಗ್ ಕಪಾಸಿತರ್ ನಿಯಾ ಇತ ಮಕ್ ಫೇತೋ ನೋ ಮಾನೆ ಮಿಲೇನ್ಯು ನಿಯಾ ಇತ ಮಕ್ ಸಾಬೆಡೋರಿಯಾ ನೋ ಕ್ರಿಯಾತಿವಿಡಾಡೆ ನೆಬೆ ಹೋಲಾ ಇಸಿ ಲಿಯಂ ಇಡ ಬಾ ಎನರ್ಜಿಯಾ ಸ್ಪಿರಿತು ನೆಬೆ ನಕ್ಲೋಕೆ ಇಯ ಇಂಟರ್ಕೊನೆಕ್ ಸಾವ್ ಒಬ್ಬುವತ್ ಹೋತು ಹೋತು ita mak mudansa foa tembrani atu kura larang no liu hakarak se sentru transformasao niang ita hakarak rekonyese itenya au konjuntu no itenya santidade hakarak desenvolve hodame bit no domi ita mak saisasi konaba moras no injustisa Nebe haleuita, hakarak saibelung ihaluta. Ita fiar ia igualidade no diversidade. Respeita itenye diferensa sira. Ita fiar kata fo mak hahalok simunia. Iha kura ita angrasi, ita kura itenya mundu. Ita fiar kata, ita hotu iha interkoneksaun nyelarang. Parte husi beala sira, nolabari sira nebe mai, parte horai, mundu no fitun sira. Amen.

ಮುಖ ಸೀರ ಪೋಯ್ ಇತರೋಣ ಹಮುತುಕ್ ಓಲಾ ಮೂಜಿಗ ಪುರಕಿಡ ಪಿರ್ಮಾಯ್ ಇತ ಸೇ ಬರೇಜಾ ಹಮುತುಕ್ ಓರ ಸಾಂಗ್ ಕಪಾಸಿತರ್ ನಿಯಾ ಇತ ಮಕ್ ಫೇತೊ ನೊಮಾನೆ ಮಿಲೇನ್ಯು ನಿಯಾ ಇತ ಮಕ್ ಸಾಬೆಡೊರಿಯಾ ನೊ ಕ್ರಿಯಾತಿವಿಡಾಡೆ ಲೆಬೆ ಹೋಲಾ ಇಸಿ ಲಿಯಂ ಇಡ ಬಾ ಎನರ್ಜಿಯಾ ಸ್ಪಿರಿತು ಲೆಬೆ ನಕ್ಲೋಕೆ ಇಯ ಇಂಟರ್ಕೊನೆಕ್ ಸಾವ್ ಒಬ್ಬುವತ್ ಹೋತು ಹೋತು ita makmudansa fo atembrani atukura larang no liu hakarak se sentru transformasao niang ita hakarak rekonyese itenya au konjuntu no itenya santidade hakarak desenvolve hodame bit no domi ita maksaisasi konaba moras no injustisa lebe haleuita hakarak sai belung ihaluta ita fiar ia igualidade no diversidade respeita itenye diferensa sira ita fiar kata fo mak hahalok simunia iha kura ita angrasi ita kura itenya mundu ita fiar kata ita hotu iha interkoneksaun nilarang parte husi beala sira nolabari sira nebe mai parte horai mundu no fitun sira amen.